ಮಲ್ಲಾರಿ ಮಾರ್ತಣ ಅವು ಮಲ್ಲಾರಿ ಮಾರ್ತಣ ಮಲ್ಲಾರಿ ಮಾರ್ತಣ ಮಲ್ಲಾರಿ ಮಾರ್ತಣ ಮಲ್ಲಾರಿ ಮಾರ್ತಣ.